ಸದಾಶಿವ ಸದಾವ ಮಂಡಲ ರವಣೋತಾಯುದಾತ ಸದಾಶಿವತೆ ಪ್ರಸನ್ನನಾಯಿ ಸಾಲೇನ್ ರಾವಣ್ ಪಡಲ ಚಿಂತೆ ಪಾರ್ವತಿ ಸದಾವ ಮಂಡಲ ಪಾರ್ವತಿ ಆಲಿ ಮೃತ್ಯು.